0: ನಮಾನ ಯಾಕತ್ರನ
1: ಯಾಗೆ ಆತ ಸಣ್ಣು ಮೊಯ್ಗ ತುಂಬದಿ ತಲ್ಲಿ ಉಗ ತುಂಬಲೆ ನುಂಗಾಯ್ಬೆ ಹೇಳೆ ಮೊಯ್ದಿ ವಡಿ ಲಿಬಿ ಹಾರ ಸೋಯ್ಗೊಂದು ಹೆಕ್ತ ಚೈಬಿ
0: ಹೇ ನಮಗ ನ ಪಾಕಲ್ಲ ಸರ್ ಸರ್ ಸರ್ ಸೈಬಿರ
2: ಮಮ್ಮ ತುಂಬಸಿ ಲಾವದನ
1: ಮಮ್ಮ ಮಸೀದಿ ಪುಗ ಹೋಯ್ನ ತುಂಬ ಲಗೆ
2: ಯಾರೋ ಏ ಆಹೋಯ್ದ ಮಮ್ಮವ ಪುನ್ನ ತುಂಬ ದಂಗಿ ಲಾವು
1: ಮಮ್ಮ ಮಸೀದಿ ಪುಗ ಹೋಯ್ನ ತುಂಬಗೆ ಹಬ
2: ಹೈಮ ಮಸಿ ಯಾಮ್ನ ಕೆಸನ್ನರಿ ನಿ ಮಸಿ ಮಸಿ ಯಾಮ್ನ ಕೆಸನ್ನರ ಮಡ್ರಿ ಆ ಎತ್ತ ಜನನ ಮಸಿ ಮಸಿ ಯಾರೋ ಲಾವ್ ಅರ ತುಂಬಸಿ ಲಾವ್
0: ಕರಿನೋ ನಿ ಪೇಮ ಅಂಗಾನ ಪುಬಿಗುನ ಹಬನಿ
2: ತಮೋ ಹೈಗದ ವಾದೋ ಕೈನೋ ಹರಮ ಕೋಕ್ ಲಾವ್

ಬುನ್ಯಾದ ಲಗ್ನರುಗೆ ಮಸೀದಿ ಸಾನರುಗೆ ಕುಂಬೈದು ಲಗ್ನರುಗೆ ಮಸೀದಿ ಸಾನರುಗಿ ಸಾನರುಗಿ ದಾವೈರಂ ನುಂಗ್ ಸೀತಿ ಕಂಗಲ್ಲುಗೆ ಇತಿ ಕುಂ ನುಮಿದ ವೈರಂ.

ಮರುಬ್ಸಿಂಗ್ ಕರಿಗುಂಬ ಕಾಂಡಸು ಥಮೊಯ್ನ ನಿಂಗ್ಶಿಂಗ್ ಮಮ್ಮಿ ಅಮಕಕ್ತಬು ಲೋನ ಥಮ್ಜಿಂದುನ ನಿಂಗ್ಶಿಂಗ್ ಮಮ್ಮಿ ಅದುನ ತೈಬಂಗ್ಪಾನ್ ಒಯ್ರಕ್ಪ ಯಾವ್ದಬಶು ನತ್ತೆ ಇಕುದ ಅಸಿನ ಥಮೊಯ್ದ ಥಮ್ಲದುನ ಥೋತ್ಲವ ಮಂಗ್ಲಾನ್ಗಿ ತೈಬಂಗ್ದ ಖಕ್ ಖೊಂಗ್ದೊಯ್ರಕ್ಪ ನುಂಗ್ಶಿಗ್ರವ ಮಕೊಯ್ಗಿ ಮಮ್ಮಿಬು ಥಮೊಯ್ ತಾಬು ನುಂಗ್ದ ಚೇತ್ನ ಥಮ್ನಬ ಹೊತ್ನರಿ ಮಾಲೇಮ್ ತೈಬಂಗ್ ಅಸಿನ ಅಹಾಂಗ್ಬನ ಯೋಮ್ಲಕ್ಲವ ಮಿತ್ಕುಪ್ತ ಮಕೊಯ್ಬು ಉನಿಂಗ್ಬನ ಲಾಂಗ್ತಕ್ನರಿಬ ಇಥಿಲ್ ಅಸೆ ವಾಹಿನ ಫೊಂಗ್ದೊಪ ಮಂಗ್ದ್ರವ ಥಮೊಯ್ದತ ಫಾವ್ಬ ಚೈನಾ ಅಮ ಓಯ್ರರೆ ಮಿಚಿಕ್ ಮಿರಾವ್ ಖೋಲ್ನ ತಾದ್ರವ ಮತ್ತಮ್ದ ಚಿಂಗ್ದಗಿ ಸಿಟ್ಲಕ್ಲಿವ ಮಾಲ್ಯಾ ನುಂಶಿತ್ ಮಹಾಕ್ನ ಪೊಥಾಫಂ ಖಂಗ್ದ್ರವ ಥವಾಯ ಅಸಿಗಿ ನೌಶುಂ ಒಯ್ಬಿರರೆ ಹೌಸೇಟ್ ಲೌಮಿನಸಿ ಎಪಿಫೆನಿ ಬೇನ್ಗಿ ಇಸೈ ಐಗಿ ನೌಶುಂ

0: ಮಂತ್ರಿರ ಪಶಾಪಿ ಜರುಡೆ
1: ಕರಿ ಅದುಗ ಕರಿ ಥಬ ಖಲಕ್ತಿನೋನೆ ಬಾಬಾ
0: ಕೈ ಕೀದ ಸೀನ್ ಲಗ ಶೋ ಮೋನರೆ ದನಾ
1: ಬಾಬಾ
0: ಸರ್ಕಾ ಕಾಯ್ ರೆ ಪಶಾ ಜು ಹಂದೋ ಪಿರತ್ರೆ ಮತಮ ದದಿ ಗೆ ಹಾಕ್ ಯೂಗಿ ಫಾಗ ಇರಾ ಅಸುಮ ಅಸುಮ ಯಾಕ್ ನಗರೆ ದನಾ
1: ಬಾಬಾ ಐ ಕೊನೆ ಲರಿಕ್ ತಮ್ಲಿ ಬಸೆ ಸರ್ಕಾರ ಗೆ ಥಬಕ ತೌನ ಬಕ ಕಿನ ತೇನೆ ಬಾಬಾ
0: ಅರೆ ನಂಗ ಲಾರಿ ಹೈದು ಕೈ ಕಾಂಡೌರಿ
1: ಲೈ ಲೈ ಶುಮತಿಕ್ ಶಾನ ಹೈರಬದಿ ವಕಲ ಉಶಿಮ ಪುಂಗ್ ಫಾರೆ ವಕಲ ಉಶಿಮ ಪುಂಗ್ ಫಾರಬದಿ ತೌರು ತೌರು ಥಬಕ ಖುದಿ ಮಕ್ತ ಮೈ ಪೈನೆ ಬಾಬಾ
0: ನಂಗಿದು ಮೈಕೈಯ ಮರಿ ಶುಂಬ ಅರೆಯೋ ಅಯ್ಯ ಮಮಾಂಗ್ ಲೈಕಾಯ್ಗಿ ಒಜಾ ಬುಕುಲ್ ಜೌಶೆ ಅಂಗಾಂಗ್ವೈಂಗಿದ ಐಗೆ ಎಲ್ ಪಿ ಟರ್ಮಿನ್ನಬ ಮಕೋಯ ಫಟ್ಟಬ ಬರಾರೆ ಸುಂಫಾ ಫಾಡಬ ಬರಾ ಫಾಬರೋನ ಐನೆ ಪರಾ ಫಾಬನಿನ ಉಜಾನ ಹಾಯಗೈನ ನುಂತಿ ಮನಾರುಲೆಗ ಖುಪಾಂಗ್ ಥಾಬ
1: ಬಾಬಾ
0: ಮಮೈ ಚಂಗ್ರಿಮ ಇಕಾಯ ಲೈಟಮ್ ಟೋಕ್ಟೋಕ್ರೆ ಅದುಗಾ ನೋಟ್ ಪಲಾಯ್ ಸೈ ಸಕ್ಬ ತಂಗಿದಿಗಿ ಮಾ ನಶಿರಿ ಮಣಿಪುರ್ ಸೇಗಾ ಕಾಯ್ನ ಓಜಾ ಬೋ ಕುಂಜಾವ್ ದುಹಾರ ಬೋ ಕುಂಜಾವ್ ನ ಮಮಿಂಗ್ ಸಲೇರ್ನ ಕರ್ತೆ ಕರ್ತೆ ಪೈಸಾ ಪಾಹರೆ ಸಿಯೆ ಕಿ ಮಯುಂ ನಾನ್ ತಕ್ವಂ ಶಾರಂಗ ಇಸೈ ಸಕ್ವ ಮಾರ ಕಾಟು ಲಾರಿ ಫವಯ ತಾರ ಲೇವರ್ನ
1: ಬಾಬಾ ಸೋದು ಮಂಗಾಯಿ ಸರ್ಕಾರಿ ಥೋ ಫಂಗ್ರೆ ಹೈದುನ ನಿಂಗ್ ಮಕಾಯ್ದುನ ಯೂದದ ತೈನಬಗಿ ಮಹುತ ಇಶಾಗಿ ಶಾನಬ ಚಿಂಫಾ ಮತಿ ಬಿರಗ ಮಿಮಾನನೆ ಹಿಂಗ್ನ ಹೋನರಂ ಲಬದಿ ಇಮೋಶಿಗೆ ಪಿಬಂ ಶಿ ವೈರಂ ದಬಸು ಯಾಯನೆ ಬಾಬಾ
0: ಇಮಾ ಇಮಾನ ಬಿ ಖಾಠಾ ಮಯಾಂ ಸಿನ್ನ ಅಚವ ಶಾನಬ ಪಿಶಾನೇನ ಕಾರ ಅಪಾ ಅಪಾಕ್ ಪ ಟೋಂಗ್ ಟೋಂಗ್ ಚಲ್ಲಗ ಮುಖಾಯನ ಲೇಗ ಐನ ಮ್ಯಾ ಖೋ ಕಾ ಠಾರು ಖಿದ್ರ ಚೀಕ್ ಸುರ ಗೈ ಮಿ ಮಿನಾಯ ವರು ಖಿದ್ರ
1: ಬಾಬಾ
0: ನೆವರ್ ನೆವರ್
1: ಮರಾಯ ಬಫಬ ಮಪಾ ಮಪುಸಿನ ಕೈರಾಗ ಥಾಬಿರಮಬ ಮಿಯು ಸಿಂದುಗಿ ಮಪುಗ್ದಿ ಪೋಗ್ಲಮ್ದ್ರಬನಿನ ಇಶಾಗಿ ಹುಮಾಂಗ್ ಮಂತನೆ ಹಿಂಗ್ನಬ ಹೊನಬ ತಾವನೆ ಶಿಯಂಗೊಂಡ ತಾರಿಬದ ಸಾಸೆ ಇಶಾ ಇಶು ಸಿಂದುದಿ ತಹಲರೋ ಇನ ಖನ್ಬಿಗ ದೋನಿನೆ ಬಾಬಾ
0: ಅದು ಅದು ಅರಿದಂ ಶೋ ಲೈತೆ ಮ ತೋಕ್ ಫೋಗ ನಶಾ ಇಶಾರ ಸಿಂಬಮ ಮ ಏಗನ ಪಶಾ ತಾಲ ರೋಡ್ನ
1: ಬಾಬಾ
0: ಲೈ ಮನ ಮಾನ ಪಾಯ್ ಖುಯ್ದ ಪಯಾ ಪಿಯೋರ ಕಂತತಾನೋ ನಮ್ದ್ರೆ ಖಾಂಬ
1: ಶುಗನಿ ಬಾಬಾ ಐಶು ಐಶು ಪೈಸಾ ತುಕ್ಪ ಥಬಕ್ ಶೋಯ್ದನ ಶೂಗನಿಯೇ ಅದುಬು ನಶೇಯಂಗ್ಮಕ್ತ ಐ ಥಬಕ್ ಶೂಬುಗೆ ಮತಮ್ದು ನತ್ರಿ
0: ಕರಿಗಿ
1: ಐ ಲಡಿ ಮಖ ತಮ್ಥ ನಿಂಗಿನೆ ಬಾಬಾ
0: ಮೀನ್ ತಮ್ನಾಯ ಪಕ್ಲಮ್ ತಮ್ಮ ಕೈ ಕಾಂದೋಡಿ
1: ಬಾಬಾ
0: ಆ ನಂಗ್ ಬೇಲ್ ಹೋಯ್ರೆ ಪೇನ ನಂಗ್ ಎಮೆ ತಮೀನ ಕೈ ದೌಡೌಡಿ ಆ ನ ಎಮೆ ಗೆ ಸಾರಿ ಬಿಗೆ ನೆ ಫಾಯ ಗನ ಪ್ರೈವೇಟ್ ಸ್ಕೂಲ್ ಗೆ ವಜಾ ಹೋಯ್ರು ಗೆ ನಾ
1: ಬಾಬಾ
0: ನತ್ರ ಗನ ಶಹೀದ್ ಕ ಯಾರೋ ನಂಗ್ ಲೈ ತಮ್ ದಗೆ ದೌಡಿ ಶಾ
1: ಬಾಬಾ ಐ ಇಮಾ ಬಾಬಾಬು ಮತಮ್ ಸಾಂಗ್ನ ವಾಹಲರುಯೆ ಎಮೆ ಸಿದಂಗ್ ತಂಬಲ್ ವಶಿಲಗ ಸರ್ಕಾರಿ ಥೋ ಫಂಗ್ಲಬಸು ಫಂಗು ಫಂಗ್ದ್ರಬಸು ಇಮಾ ಬಾಬಾಗಿ ಮತಿಯಂಗ್ದಿ ಶೋಯ್ದನ ಪಾಂಗ್ನ ಬಹುನರಣಿ
0: ಅಯ್ಯೋ ಅಮ್ಮಾಗೆ ಎಮೋ ಐಕೋಯ್ ಲೈಬಾಕ್ಸಿದ ಔಜಿ ತೌರಿಶೆ ಲಾರೆ ಹೈಬ ಮೀಮ ಸಿಂಗಿ ಶಾಂಗ್ನ ಇಸಿಂಗ್ ಇಶಾಗುಮ್ನ ನೋ ನೋಂಗಿ ಜಿ ಜಿ ಜಿ ವಾಂಖಲೈಬ ಥವಕ್ ಕೌವಿ ಶಾಂಗ್ನ ನೋ ನೋಂಗಿ ನೇಮ್ ಥರೈಬ ಕರಪ್ಷನ್ ಹಾರಬಂಗಸಿ ಐಕೋಯ್ ಸಮಾಜಿದ ಎಲ್ಲಾಯ್ ಬೈ ಮಸ್ರಾ ಚಂದ್ರ ಕಂಗ್ನಾನ್ ನಂಗ್ ಲಿಸಲುಂಗಮ್ ದೋಡಿ ಬ್ರೋ
1: ಬಾಬಾ ಐ ಮದು ಪುನಮಕ್ ತು ಲೋಯಿನ ಖಂಗೆ ಅದುಬು ಐಗೆ ಶುಂಜೆ ಬಮದಿ ಲೈರಿ ಅಸಿಶು ಐ ಯಾ ಶಾಗಿ ಮಯೋನ್ ಕಂಗ್ದ್ರಿನೆ ಬಾಬಾ
0: ಸಾಜೇಂಗೋ ನಮಾನವ ಮಂಗಾಲ್ ಛೆ ನಂಗ ಶಮಾರ ಗ್ರೇಜು ಐಮಿನಂ
1: ಬಾಬಾ
0: ಅರೆ ಮಿ ಮಸಾ ಸಿಂಗ್ರಾ ಲೈ ಮಖಾ ತಮ್ ದ ಕಾಂಡೆ ಖಂಗಮಾ ಲಟಮ್ ಟೋ ಠೋಗಾ ಎನ್ಜಿಓ ಕರ್ತೆ ಕರ್ತೆ ತೋಗಿ ದೇಗಿ ಮಹಂಗ ಸಿದಿ ಲಾಕಿ ಮಪು ಹೆರ್ನಾ
1: ಬಾಬಾ
0: ಅಯ್ಯ ಮಖಾ ಲಗಾಯಿಗೆ ಇಬೋ ಸನಾ ಛೆ ಅಸಿಶು ನರೇಂಗ್ ನಮಾ ನಮನೆ ನಂಗೌನ ಲಾರಿ ಫನ ಹೌರೈಬ ಅದುಬು ಅರು ಮಮಾ ಮಫಾಸಿನ ಐಕೋ ಇರೌನ ಲೈತವ ಲಾಯರಬ ಪೈಸಾ ಥಾದಂಗಂದ ಲೈತಂ ಟೋಲೆ ಮಿ ಮಸಾ ಸಿಂಗ್ ಮನಿನ ಲೇಮ್ ಲೈತೆದೋ ಮಾಜ ಪುಂಗೆ ಇಬ ತಂಖಲತನ ಉಜಾಗುರು ನಾಯನ ಮಾ ಕನ್ನ ಹೋನದಿ ಮಾಂಗ ಸಿರಿ ಸಂಗನಾರ್ದ ಅಕಾಡೆಮಿ ಅವಾರ್ಡ್ ಇಮ ಒಯಬದ ನತನ ಮಣಿಪುರ ಸೆಗಾ ಕೈನ ಇಬೋ ಸನಾ ತುಂಗನ್ ಬಿ ಮಮಿಂಗ್ ಜಲೇರ್ನ ಆ ಶೋರಾಮ ಯೇರುಡೆ ಯಾಮ್ದ ಲಿಸಿಂಗಂ ಚಮ ಲೂಂಬಂ ಯೇರುಡೆ ಲಿಸಿಂಗನಿದ ಅಹುಂ ಬಾವ ಲಿಸಿಂಗ್ ಲಿಸಿಂಗ್ ಖುಜಿಂಗ್ ಓನ ಪುಛಲಾಮಿನ ನೋಮರ ಸಂಗಾ ಗಿಲಾಸಂ ಲೈರಗ ಥಕ್ಬಂಗ ಮಮ್ದ ಮಪಾಸಿ ನಸಿದಿ ಸಂಗೋಮ್ ಯಾವ ಸಾದ ಬೋರಾ ಯಾವ್ದ್ರದಿ ಫಾಂದ್ರೇನ
1: ಬಾಬಾ ಕಿಶೆ ಮಮಾಲಕ್ಕೆ ಓಜಾಬು ಕುನ್ನ ಪಲಾ ಇಶೆ ಶಕ್ತಿನ ಇನಾ ಕುನ್ಕಿವ ಐಗಿ ಮಾನವ ಮಖಾಲೆ ಕೈಗೆ ಇಬೋಸನಾನ ಪುಂಗೈದು ನಾ ಪಶಾ ತಾಲಗ ಮಮಾ ಮಾಪಾಬನು ಅನೆ ಥಂಬಗಿದ ಮಕ್ತದಿ ಬಬಾನ ಮಖುಬು ಥಾಗಲಿ ಅದುಗ ಐಗಿ ಮಾನ ಮೈಬಿ ಹೋಯಿದುನ ಲೈಬಂ ಖುದಿನ್ ಚತುನ ಜಗುಯ ಶಾದುನ ಇಶೈ ಶಾಗ ಪಶಾ ತಾಲಗ ಇಮುಕ್ಷಿ ಅವರ್ ಪಮ ಗಮತಂ ದದಿ ಬಬಾನ ಕೈಗಿ ದಮ ಇಮಾ ಬುತೈ ಥಾಂಬಿ ಬಬಾ
0: ನಮ ಫಲಕನು ನಮ ಮೈಬಿ ಮೋನ ಫಲಕನು ನಾಂಗಾಂಗನಿ ನಂ ಕಂಗೋಯ್
1: ಐ ಕಂಗೇ ಬಾಬಾ
0: ನಂ ಕರಿ ಕಂಗೇ
1: ಅನಾಂ ಸೈರುಯ ಕಂಗೇ
0: ಏ ಮಾಲೇಂ
1: ನುಪಿ ವಹಂತನ ಯೆಂಗ ಬಾ ಮಾನಬ ಅಧಿಕಾರ ಪಿಬಿ ದಬಾ
0: ನೋ ಮೈ
1: ತೋಹನೆ ಪಿಬಿ ಕಿ ಚೈನಾ ಬಿ ದೋ ನಸಿ ಕಿ ಖುನಾ ಇಸ್ ಲೇಡಿ ಬಾಬಾ ಕಿ ಥಮ ಇದು ಶು ಅದು ಬಕಲ ಕಂಗಾಲಿ
0: ಏ ಮಿ ಓಹಿ ಬಾ ಕೋನಿ ಹೆಂಗಿ ಬಿಸೆ ಆ ವಟಿ ವೋಂ ಕಕ್ ಶಾ ನಾ ಬಾ ಪದೆ ಮ ಪಿ ವೋಂ ಕ ಶಿತ್ ನಾ ಬಾ ದೆ ಭಪ್ ತಾ ಬ್ರಾ ಇಶಾ ಗಿ ಜಟ್ ಇಶಾ ಗಿ ಜಟ್ ನಾಂ ಹಿಂಗ ಬೈ ಶಿನಾ ಪುಂಚಿ ಅಸಿಂಗ ಮ ಮಸು ನಿ ನೆ ಗ ಗಧಾ
1: ಅಸಿಂಗ ಮ ಮಸು ದು ಗಿ ಮಹುತ ಇಮುಂಗ್ ಶಿಬು ಅಮುಬ ಕಾಲಿತೆ ಶನ ವೋ ಹನರಿ ಶಿಬು ಕನಾನೋ
0: ಹಾ ಕನಾನೋ
1: ಬಾಬಾರೋ
0: ಹಾ
1: ಇಮಾರೋ ನತ್ರ ಗಯಾಗ್ಲೋ ಬಾಬಾ ಬಾಬಾನ ಬಾಬಾನ ಯುಂ ಸಿ ಗಿ ಜುಂಬುರೇಲ್ನೆ
0: ರೈಟ್ ರೈಟ್ ರೈಟ್
1: ಇಮಾಗೆ ಶೋಯಬ ಐಗೆ ರಾನ್ಬ ಬಾಬಾನ ಸುಂ ತೋಕ್ ಪಿಗದವನೆ ಅದುಗ ಬಾಬಾಗೆ ಶೋಯಬದು ಸಿ ಶಾನ ಕಂಗ ಸಿಂ ತೋಕ್ ಪಿಗುನೆ ಬಾಬಾ
0: ನನ್ ಹಾಜಿಂದೆ ಐನ ಪೈಸಾ ತಾನ್ ಬೈ ಮೌತಾ ನೋಂಗಾಮ್ ನೆ ಯುಂಗಾಂ ಲೈ ಮಿನಾ ನಮಾ ಮೈ ಬಿಸಿನಾ ಸನಿಂಗ್ ಬಾ ಸೆನ್ ತಾಂ ಬಗಿ ವಾಖಲೋಂ ದ ಕುಶಿ ರಾಶಿ ತವಿ ನೆ ತ್ರಾ
1: ಬಾಬಾ
0: ಬರಿ ಬನಂಗ ಜೋ ಮತಮ್ ಲೈ ಬಕಿ ಬಿಕ್ತಾ ಐಗೆ ಮಾಯೋ ಕ್ಲೇ ಪಗಾ ನಮಾ ಗಿ ಮಿಸಂಗ ಸಂಗ ಇನೆ ತ್ರಾ
1: ನತಿ ಬಾಬಾ ಬಾಬಾ ಗಿ ವಾಖಲೋ ತೈ ವನೆ ರೆ
0: ನಮಾ ಶಮಿ ಸಂಗ ಹೋಯೋ
1: ಬಾಬಾ
0: ನಮಾ ಇಬಿ ಮ ಮೈ ಬಿ ಥಾ ಬಲೇ ಸಿನಾ ಲೈ ಬುಂ ಕೋಟಿಂಗ ಸಾಥೆ ಕ ತಮುರಗಾ
1: ಬಾಬಾ
0: ಮದೈ ಫಾ ಕ ಪೈಸಾ ದೋ ಅದರ ನಂಗ ನೈ ತಮ
1: ನತೆ ಬಾಬಾ
0: ಲೈಕೈ ಮ್ಯಾಮ್ ಸಮಾಜ ಸಿನಾ ಲಂಚತ್ ನೈ ದೇವಿಗೆ ಮಚಾನೆ ಅದರ ಕುಬಾ ಕುರುನ ನರ ಸುನಾ ನಾ ನಾ ಅದ ಮೇಸನ್ ನಂಗ ಲಾರಿ ಫೋ ನೈ ನು ತಮ
1: ಬಾಬಾ ಮಖತಾ ಬಿರನು ಐ ತಾವ ಗಂಬಗೆ ಪಂಗಲೆ ಟ್ರಿ ಐ ಐ ಕಾಮ ಗಂದಿ ಐ ತಾವ ಗಂದಿ ಬಾಬಾ
2: ಇಮಾಲೆ ಇಮಾಲೆ ಕದೊಂದಿಗಿನು ಖಂಗೌದಿನಿ ಇಬುಂಗ ಕನಾಗೆ ಮುಕ್ತೈಬ ನೋ ಒನ್ನೊಂಗ್ ಸಿಡ್ವೊ ವಾ ವಾ ವಾ ವಾ ವಾ ಹೇಗ್ ಚುದ್ರಕ್ತನನೆ ಲಾಗಿ ಥೊರಂದ ಇಮಾನ ಲೋ ಶಿಲಂದನೆ ಇಮಾ ಲಾಕ್ಪದಿ ಯಾದಬನಿನೆ ಎಂಗೋಯ್ ಸೆಸೆ ಇಮಾನ ನಂಗಿ ಲಾಗಿ ರುಕ್ಸಾನನ ಪೊರಿ ಸಾರು ಸೆಸೆಸೆ ಕರಿಗಿನನೆ ಇಬುಂಗ ನಂಗ್ನೆ ನಿಪಾನ ತಬಗುಂ ನ ಥಮ್ಮೆ ದುಗ್ಯಾನ ಪಿಕ್ಷನಿ ಹಿಂಗ್ಲಿಬಾ ಕರಿಗಿನು ಹಾಯ್ಬಾ
1: ಇಮಾ ಐಗ ಸಿರಿ ಅಂಗಾಂಗ್ ನತ್ರಿ ಪಂಗಲ ಉಷಿಮ ಪುಂಗ್ ಫಾರೆ ನೋಮಗೆ ಫಂಗ ಫಂಗ ಥಬಕ್ ಶೂರಗ ಇಮಾ ಬಾಬಾಬುದಿ ಹರೌ ನುವಾಯ್ನ ಥಮಂಗ ಮನಿನೆ ಇಮಾ
2: ಮಾಲೆ ನಂಗ್ನ ಫನ ಹಾಯ್ದಿನಸು ಇಮಾಗಿ ಮಿತ್ತದಿ ನಂಗ್ಸೆ ಪಿಕ್ತ ಪಿಗ್ಲಿ ಬಂಗಾಂಗ್ ನುವಾ ವೈನ ಉರಿನೆ ಇಬುಂಗೋ
1: ಇಮಾ
2: ನಂಗ್ಬು ಇಮಾಗಿ ನಮ್ದ ಪೋದುನ ಇಮಾನ ನೌಕ್ಷು ಮಿಸೈ ಸಕಿಬದೋ ನರಾಂಗ್ದ ಒರುವೈ ಕಲ್ಲಿನ ಇಮಾದಿ
1: ಇಮಾ ಐಗಿ ಲೈಕ್ ತಂಬಗಿದಮಕ್ ಇಮಾನ ಲೈಕಾಯಿ ಕೂಯಿನ ಸತ್ತುನ ಸೇನ್ ತಾನ್ ಬಸರ್ಪಸೆ ಐ ಐ ಪಾಪುರಗದ ಸಿನದ ಬಂಗಮಕ್ತೆ ಇಮ
2: ಮಲೆ ನನ್ನಂಗ ಸಿಮಾದ ಹೈಬ ವೈ ಸಿಂಗದ ಬಕೈನೋ ನೇಬುಂಗ ಇಸಾಗಿದ ಮಕ್ತನೆ ನಸಿ ಇಮಾನ ಹಿಂಗ್ಲಿಬ ಮಸೋಯ ಬಸಿಂಗ ಮಬು ಹಾಂಗದನನಬ ಅಮದಿ ಮೈ ಮಸಿಂಗ ತಮ್ನಬಗಿದ ಮಕ್ತನಿ ಮಮಾವೈ ಬಿಸಿಂಗ ನಂಗಸಿ ಮೀಗಿ ಮಿನಾಯ ವೈದುನ ಹಂತಬ ತಾಕಿತಬ ಶುಭಬು ಕರಿಗೆ ಕಾಯಪಂ ಥೋಪಗೆ ನೇಬುಂಗ
1: ಇಮ ಐನುಂಗ ನಿಗೆ ಮರಕ್ತ ಹಾವೈರೆ ಐನ ತೋಗುದು ಬಸಿಬು ಕರಿನೋ ಐನ ತೌದು ಶಿವು ಕೈನೋ ನೇಮ
2: ಎಂಗೋಯ್ ಇಸಾಸಿದಿನೆ ಕಾಹೆಂಬುವ ಕಂ ಖಂಜಿಂದು ಅರಿಯಂಬದ ಮತಾ ಸಾಂಗನು ಅದುಗೆ ಸೌಪುದಿನೆ ನಂಗಿ ಲೈಲಾ ಶುದು ಅರಾ ಜರೂರ ಸೆ ಸೆ ಸೆ ಸೆ ನಂಗಿ ಲೈಲಾ ಶುದರೆ ಸೆಲೆಕ್ಸ್ ಪಾಸಿಲೋ ಸೆ ಲೈಲಾ ಪಾ ಜರೂರ ಹೈಬಾ ಸಂಗು ಸಂಗು ಲೈಲಾ ಪಾ ಜರೂರ ಸಂಗು ನತಿ ಮುಯ ಬಹನ್ ತೌಬಿ ಶಿವು ಕೈನೋ ಎಂಗೋ ಅಂಗಾಂಗ ಸಿನೇನು ನಿದಂಗ ಪೈ ಖಾಮಯಾನೇತನ ಯುಂದ ಲಾಗ ಲೈರಿಯೋ ರೈ ಜಮ ತಮ್ಸಿದ ಮೈಲ ಬಾನೆ ಯು ತಪ್ ತೈನ್ ತಕ್ಸಿಲುರೆ ಅದುಗ ಅಂಗಾಂಗ ಸಪಗಾಂದ ಅಂಬಿರಿ ಸಿಬು ಕರಿಗಿನ ಹಬನೆ
0: ಮತಮ್ ಸಿಬಗಿ ಮತಮ್ ಸಿಬಗಿ ಆರಾಮ ಮತಾರು ಲೇರಗಲವ ಮಪಾ ಮುಲಿ ಮತಿ ಶಾರವ ಮಂಗೋನ್ ಜಾಯ್ ಪುಜಿ ಸಿದಿಗ ಅಯ್ಯೂಗಿ ಫಾ ಇರಾಕ್ ನ ಆಲು ಸೇಗ ಅರ್ಜನ ವೈ ಐ
2: ಓ ಯು ಸಿದ ತಕ್ ಬತು ಪಿರು ಹೈಜೆ ಬಸಿಬು ನತಿನಿ ಮೈ ಬಾನ ಸುಂಗ ಮ ಯಾ ಬಿತಿ ಸಿಬು ಕರಿಗಿನ ಹೈಬನಿ
0: ಐ ಕೋಯಿಗಿ ಐ ಕೋಯಿ ಮುಂಗ ಲೈಬ ಮೀ ಸಿಂಗ ನ ಪಾ ಮೀ ಬಸಿ ning kha tam madana tra
2: mai baba
0: ayu ning tam na yu te na sha malem shu maning tam na ma ga pa malam bi chali
2: kai
0: ale ko nang shu ai gi apa mai wa mada naning tam na khong tha ni na tra
2: na ti na ti mai baba mai baba yu wa khan do tai won na re
0: ka ka ri gi
2: ai na hai ja ba di ne isa na mi thoi mi hen du na ne mai ma sing ma tik sa na tam na ga imu ma nong shanti lai na pan ba du ne
0: imu je ai na shanti lai hen re Isa mai tamba aini yele sira
2: ai ma dumati mai baba da haija khide na
0: tot nang na sindu na haidus nang na thamoi manung du na haeri na ta
2: mai baba
0: taunu taunu thaule ai nang mun sak mun na khangjan nang je ai ga khangna ding ai da hon nang mai bi oira bi ni mamang le kai gi laibung na khangna gi de gi nung sira ai na yum pa min na boiwani nang ngasi ju mai bi wei ai yaud nang miram da ain kayama naning kam ne yari uri natra
2: mai baba yare ma kata bir gano ai ai lu na khange ngasi ai ne sali ba mai bi gi simpam si mai baba na pam de yaning de si natra
0: nang ya adu ma sa jali sa ma yam hin na mi ap sama aji ma manga na pure wai sa na kar na nang na sa khang natra nang
2: yare yare mai baba ma kata bir gano ai ai puna ma mai ek sin kang e adobo
0: hey ke nang na na na na adu adu gu adina kan na nang na na ga abu bu hai do madana yu thai si
2: mai baba
0: takini ai dia si di ba at at an
2: mai baba am tung ai bi ku o ai do kada che li beno
0: ga ga ga
2: o ya di gum de pan thopi khano ba
0: che thabal ji thok de na kadum de thabal le le nangum khon ja an ambre ka already
2: wo nga sigi di yu do thaksin bi ro no wo aduga ni mo ba ba yu thak pa ni sa sa ba missing se na ron theng na ba di ma khong da ka ka pin wa ri ha yi
0: ka ya mo en na ha ro na
2: hoi hoi
0: eh ari ma tang do ga ai no no wa mai ge mo en nong mai pai ba na ron sing a ga police commando or sing do mo yu ni ai yu ngawring da ang ta theng na ning ji
2: hai mai mai mai mai ma min nong mai pai ba na ro
0: na
2: police commando sing do mo ba ban theng na ka do bi do ri ba
0: ai yu yu tha pa le pa ge no yu mi hat pa le pa na hai do ri ba
2: mo ba ba
0: ya na re na ya na bai tha ba ya na de na ya na tha ba ai wa hai na ang sing o ba
2: wo ka do ro ki
0: mo na mi hat le do
2: wo du ka do ro ki hai o ba
0: mo na mi ha li do ma am hali le hali ne ba
2: e e kari maram le den hali
0: maram am le le hali ba maru ga ai ni yu thai cha si ju maram am le thai ne ba maram am le
2: kari no
0: kari pa lo wa shi ta kham ak ban nang shi ka ma
2: mai ba ba mai ba ba mai ba ba un thuk pa ni da ko मोहम पुरोहित ने थोई बिद्रबी युंगी ने पीने शोर की सेवा चट पसीबो

ನಿಂಗ್ಸಿಂಗ್ ಜಬ ಹಯಂಗ್ ನುಂಗ್ಥಿಲ್ ಪುಂಗ್ ಮರಿ ಮಿನಿಟ್ ತರ ಚತ್ಪ ಮತಂದ ಸಂದೋಕ್ ಚಗನಿ ದೆಲ್ಲಿದಗಿ ರಿಲೇದ ನುಮಿತ್ ಅನ್ನೇಗಿ ಒಯ್ಬ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಗಿ ವ್ಯಾಲಿಡೇಟರಿ ಸೆಷನ್ ಫ್ಯೂಚರ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಡೈನಮಿಕ್ಸ್ ಲಿಸಿಂಗ್ ಅನಿ ಕುಂತರುಕ್ ಹಯಂಗ್ ನುಮಿದಾಂ ವೈರಂ ಪುಂಗ್ ಮಂಗಾ ಮಿನಿಟ್ ಅನಿ ಚತ್ಪ ಮತಂದ ಮಹೌ ಸಾಗುಮ್ ಸಂದೋಕ್ ಚಗನಿ ಗಾಯ್ಕೋತಾ ಕಿಸಿ ಥೌರಂ ಥೌರಂ ಲಾಂಥೋಪಿಗದಬ ಥೋಯ್ ಮಸಿಗ ಲೋಯ್ನನ ಹಯಂಗ್ ನುಮಿದಾಂ ಪುಂಗ್ ತರುಕ್ ಮಿನಿಟ್ ತರ ನಹರುಲ್ಗಿ ಖೊಂಜಲ್ ಥೌರಂದ ಎಂ ಎ ಎಸ್